0: ಪ್ರೇಮಿ, ಸ್ವಾಭಾವಿಕಾಯಿ, ಆರಕ್ಷಿತಾಯಿ.
1: ಮಾತರ ಫ್ರೀಲ್ಯಾಂಡ್ ಚೀಸ್ ರಸ ಸೋಯಾಕ ರಸಬಾಲ ಮೊದಲು ಮಾತರ ಫ್ರೀಲ್ಯಾಂಡ್ ಚೀಸ್ ರಸದ ಸೋಯಾ ಮೀಟ್ ವರ್ಣಕಾರಕ ರಸಕಾರಕ ಕಿಸಿವ ಕಡಂಗು ನೆತ್ತ
2: ತೆಂಬಿಲಿತ್ತೆಲ್ ಕುಕುಂ ಪುತ್ತು ಸುದುಹಂದುನ್ ಬೆನಿವೆಲ್ ಅರೋದ ಸಹ ಬದಮಲ್ ಅಡಂಗು ಪಾರಂಪರಿಕ ಆಯುರ್ವೇದ ವಟ್ಟೂರುವಕ್ ಅನುಸಾರೇನ್ ಸಿದ್ಧಾಲೇಪ ಕೆಕುಲು ಬೇಬಿ ಸಬನ್ ಬಿಲಿದ ಸಮಟ ಹೇಲ ಒಸು ರಕವರಣೆಯ
3: ಶ್ರೀಲಂಕಾವೇ ಪ್ರಥಮ ವತಾವಟ ರೈನೋ ರೂಫಿಂಗ್ ವಿತಿನ್ ಹಂದುನ್ವಾ ದಿನ ರೈನೋ ಪ್ರಿಮಿಯರ್ ಜಲ ಪ್ರತಿರೋಧಿ ಮತುಪಿಟ ಆರಕ್ಷಣೆ ಸಹಿತ ರೂಫಿಂಗ್ ಶೀಟ್ ರೈನೋ ರೂಫಿಂಗ್ ವಿತಿನ್ ಹಂದುನ್ವಾ ದಿನ ರೈನೋ ಪ್ರಿಮಿಯರ್ ರೂಫಿಂಗ್ ಶೀಟ್ ಫೆಟಿವಿಸ್ತರ ಸಂಧಾ 13 ಅನುಹಯ ಅಮತನ್ನ

0: ಜಹಾಸ್ ಬಿಸಿ ಪಾವಸರಿ ಎಸ್ ಎಲ್ ಐ ಸಿ ಲೈಫ್ ಜೀವಿತ ರಕ್ಷಣ ಒಪ್ಪು ಇಮಿಯನ್ ಟೈಮ್ ಇರುವಂತ ಬೋನಸ್ ಪ್ರತಿ ಲಾಭೆ ಅಗಯ ರುಪಿಯಲ್ ಕೋಟಿ ದಾಸ್ ಹಾರಸೆ ಹಟ ಇಕ್ಮವಾಯಿ ಶ್ರೀಲಂಕಾ ಇನ್ಶೂರೆನ್ಸ್ ಲೈಫ್ ಬಿಯಕುಮಿನ್ ಮವಕುಮಿನ್
1: ಮೆಲ್ಡಾಲ್ ಹಿಸರತೆಯ ಉನ ಸೆಂಪ್ರತಿಶ್ಯಾವ ಅಂಗಪಥ ವೇದನಾವ ಅಪಹಾಸು ದಿನ ಸದಹ ಇಕ್ಮನ್ ಸಹನೆಯ ಮೆಲ್ಡಾಲ್ ಪ್ಯಾರಸಿಟಮೋಲ್ ವಿಶೇಷಕ್ಕೆ
2: ಕಿರಿ ತೇ ಸೀನಿ ಎಕ್ಕ ಪ್ಯಾಕೆಗೇನ ಸರ್ ಕೆಡುವ ದೆಮ್ಮ ಕಲವಂಕರ ವಿನಾಡಿಯಂಗ್ ಹರಿ ಪದಮಟ ಟೀ ಏಕ ರೆಡಿ
3: ರಾತ್ರಿ 3-in-1 ಪ್ಯಾಕ್ ದಗ ದುನ ಬ್ಯಾಗ್ ಕೀ ತ್ಯಾಗನ ಕ ವಡಿನವ
2: ಐ ಕೆದರ ಟಾಪಿಸ್ ಕಟ ಗ್ರಾಮ್ ಹಾರಸಿಯ ಪ್ಯಾಕ್ ಕ ತಿನೋನಿ ಸರ್
4: ರಾತ್ರಿ 3-in-1 ದವಸ ಅತರ ತುರೇ ಬುನ ಕೇರಿತೆ
5: ಹೃದ ರೋಗ ಸ್ನಾಯು ರೋಗ ಆರ್ಥರೈಟಿಸ್ ಅತುಲು ಒಬ್ಬಟ ತಿಮಿನ ಓನೇಮ ರೋಗಿಯಾಕ ನಿಟ್ಟಾವಟವ ಸುವ ಕರಗಾನ ಸೆವನಗಲ ಕಮಲ್ ಬಂದುಲ ವಿದಮಾತ ಹಮುವನ್ನ ಆಯುಮ ಆಯುರ್ವೇದ ರೋಹಲ ಭೂಗ ಹಹಂದಿಯ ಕಿರೆ ಬಂಗಾರ ಸೆವನಗಲ ಬಿಂದು ಐ ಹತ್ಸೆ ಹತ್ತೆ ಹತಾಯ ತುಂಸಿ ಐ ನವಸಿಯ ಹತಲಿಹ
6: Wake up.
7: Satutu Hormones. Alpha Studio.
5: Davasatamo Onakarana Vitamins. Alpha Studio.
7: Yes. Yes. Energy Morning Vibe Eka Tekka Davasama Suma Karaganna.
5: Rattema Taruwanke Dakshata Ekka Satutin Davasa Patan Ganna.
8: Good morning.
7: Satya Davaswala Uday Hayata. Alpha Studio with Kasuni and Lehansa. WhatsApp 0711-95-95-95. Net FM Facebook Live. වේලාව ඔබ වෙත ගෙන එන්නේ
5: හැමතේකම එකම වගේ නෙමෙයි ලාඕජි පරම්පරා ගණනාවක් විශ්වාසින් තෝරන ඉදා වගේම අදත් නොවෙනසු තේ රසය ඔබත් අදම ලාඕජි ගන්න
9: වේලාව හවස දෙකයි

0: ಆದ್ರೆ ಅದ್ರಲ್ಲಿ ಸ್ನಮ ಕೋಮದ ಜೀವಿತೆ
1: ಜೀವಿತೆ ಸುಂದರ ಕಾಲ್
0: ನಮ ಇನ್ನ ಕಾಲ್ ಅಪ್ಪಿ ಇನ್ನ ಕಾಲ್ ಆಗಿ ಜೀವಿತೆ ಸುಂದರ ಅದಕ್ಕೆಲ್ಲ ಹಿತನೇ ಇದು
1: ಅವನೆ
0: ಓ ಅದೇ ಮುಖದಾನೇ ಕಿರಾನೆ ಅಪ್ಪಿ ನಮ್ ಮಿತನ ಸೀತಲಿ ಕಟ್ಟ ಕಟ್ಟ ಗಗ್ಗ ಜಕೆಟ್ ದಾಗಿನ ಕೇಕ ಮೇ ಫುಡ್ ತೇನೋ ಬ್ರ್ಯಾಂಡ್ ಲಂಕಾ ಏವೇ ರಿವ್ಯೂಸ್ ಬಾಲನು ಈ ಲಂಕಟ ವೇರ ಮೇ ಈಗ ಅವ್ರ ಮುನ್ನಾರಿ ಓಡ ಕಲ್ಲ ಕಾಣವಾದ ಗಿಹಿಂಗ್ ಕಾಣವಾದ ಕೇಳಿದ ಕಣಬಣಿಯೇ ತಮ ಮೇವಿಲಾವೆ ಕಟ್ಟಿಯ ದವಾಟ ಕಾಲ ದೆನ್ ಟೀ ಟೈಮ್ ಮೇಕನ ಈಗಲು ಮೇವಿಲಾವೆ ಕಣಬಣಿ ಅಗ್ಗನ ಹಿತೇ ಇದು ಕೇಕ ಕೇಕ ಮೇವಿಲಾವೆ ಹೊಂದ ಕೇಕ್ ಕ್ಯಾಲ ಕಣ್ಣು ತೇನೋಣ ನತ್ತಂ ಕಾಟ್ಲೆಟ್ ಕಕ್ಕಗೆ ಕಣ್ಣು ತೇನೋಣ ನತ್ತಂ ಚೀಸ್ ದಾಲ ಚೀಸಿ ಪೋಲ್ ಸಂಬೋಲೈ ದಾಪು ಪಾಂ ಪೆತ್ತ ಕಣ್ಣು ತೇನೋಣ
1: ನೀ ಪೆಟಿಯೋ
0: ಮನ್ ದಾನ್ನ ಯಾರ ಬಡಿಗೆ ನೀನೋ ಕಿಲ ಇಕ ತಮ ಯಾ ಪೇ ಸತ್ತ ಮೊಕದ ಒಯಾ ಕಕಾ ಇನ್ನೋಣ ಮೇವಿಲಾವೆ ಒಯಾ ಇಕ ತನಿ ಇಂಗ ಎಂಜಾಯ್ ಕರ್ನ ಅಬೆ ವಾ ನೋಕಾ ಇನ್ನೋಣ ಮೇವಿಲಾವೆ ಒಯಾ ತಪಿ ತೆಕ್ಕ ವಿಂದ ವಾಡ್ನೋಣೆ
1: ವಿಂದ ವಾಡ್ನೋಣೆ ಮೇಮೈ ಮೇವಿಲಾವೆ ಒಯಾ ಕಾಲತ್ ನತ್ತಂ
0: ಡಯಟ್ ನತಿ ದವಸ್ ವಲಟ
1: ಓ ಡಯಟ್
0: ಕವೀಶ್ ನತಿ ದವಸ್ ವಲಟ
1: ಮೇಮ ಡಯಟ್ ಕಿನೇ ಬೋರು ವಡ ಹರದ ಮುಕದ ಡಯಟ್ ಪಟಾಂಗಾನ ಕಿಸಿಮ ಮನುಷ್ಯಕ್ ಮಮ ದನ್ನ ತರಮಿ ಈಗ ತಮಂಗ್ ಹಿತನ ಲೆವೆಲ್ ಕಡೆ ಗಿಲ್ಲ ಎಂಡ್ ಅಪ್ ಕರನ್ ನೆಹೆ
0: ಎಹೆಮ ಕಿಯನ್ ನಿಪಾ ಎಹೆಮ ಡಯಟ್ ಕರಪೋಯ ತಿನ್ನ ಮೈತಿನ್ ನೇ ದ ಸಕ್ಸಸ್ ವೆಚ್ಚ ಕಟ್ಟಿ ಇನ್ನೋ ದೆ ಮಮ ದೆಕ್ಕ ಓಯ್ ಕಲಿಂಗ್ ಮೇಮನಾದ ಕೌದು ಮಾರಿಯ ಹೆಮತ್ ನೇದ
1: ಡಯಟ್ ಕರ
0: ಡಯಟ್ ಕರ
1: ಈ ಮನುಷ್ಯ ದೆನ್ ಮೆಹೆಮನೆ ಯಾ ಎವಿಲ ಇಂಟರ್ನ್ಯಾಷನಲ್ ಲೆವೆಲ್ ಯಾನ್ನ ಟ್ರೈ ಕರನ ಕೆನೆ
0: ಓ ಇದು ಅಪಿ ಲೋಕಲ್ ಲೆವೆಲ್ ಲಕಿನ್ ಗರ ಪೊಡ್ಡಕ್ ಕರ ಗಮನೆ ಇದ ನತ್
1: ಮಾಡ ತೇರನ ಓ ಲೋಕಲ್ ಲೆವೆಲ್ ಲಕಿನ್
0: ಬಡ ವೆಡಿ ವೇನೋ ನಿನಿ
1: ಲೋಕಲ್ ಲೆವೆಲ್ ಲಕಿನ್ ಡಯಟ್ ಕರನೆ ಪೌಲ್ ಸಾಂಬಲ್ ವಿತ್ ಚೀಸ್
0: ಬ್ರೆಡ್
1: ಬ್ರೆಡ್ ಅತಕಡ ತಾಪನ ದರ ಕ್ಯೂ ಕೇಕ್ ಓ ವಕಾಲ ವೆನ್ನತಿ ಓ ಡಯಟ್ ಟೇಕ್ ಕರನ್ನಿ
0: ಹೇಮ ಹರಿ ಕಮನ್ನ ಐತಿ ಪೊಡಿ ಹರ ಡಯಟ್ ಟೇಕ್ ಕರನ್ನ ಪುಳುವನ್ ನಂ ಹೊಂದೈ ನ ಕೇಲ ಮರಿ ಹಿತುನ ಅರೆ ದೆನ್ ಡಯಟ್ ಕೇನ ಕಥಾ ಕರ ಕರ ಇನ್ನ ಗಮನ್ ಅಪಿ ಕೇಕ್ ಗೇನ ಕೇಕ್ ಕೊಲ ಪ್ರೈಸಸ್ ಬಲ ಬಲ ಇನ್ನ ಹಿತುನ ಅರೆ ದ ಅಪಿ ಮೇವ ಗೇನ ಕಥಾ ಕರನ್ನ ನೆತು ದೆನ್ ಯಾನೋ ತ್ರೀವಿಲ್ ಪಾರ್ಕ್ ಏಕಟ ಹಾ ಮಂ ಎದನ್ ತ್ರೀವಿಲ್ ಲಕ ದಾಗನೆ ಯಾನೋ ಮೇ ಲಂಗ ತೇನ
1: ಮುಕ ಹರಿ
0: ಕೇಕ್ ಕಡೇ ಇಲ್ಲ ಮನ ಹರಿ ಗನ್ನ ಅದ ಎಚ್ಚರೈ ಕರನ್ ನತ ಅಪರಾಧನ ಕೇಕ್ ಯವದಾಲ ಲಗಟ ಗೆನ್ನ ಗನ್ನ ಕನಿ ತಾವ ವಿಯದ ಮದ್ದಾರಲ ಒನ್ನ ದೆನ್ ಅಪೇ ತ್ರೀವಿಲ್ ಪಾರ್ಕ್ ಕೇ ಅಯಲ ಮಾರಿಲಾ ಸೆಟ್ ಏಕ ಅಪಿ ವಹಗನ ಇನ್ನೋಲು ಯಟಿ ಅಂತಟ ಪೀಪಲ್ಸ್ ಬ್ಯಾಂಕ್ ಕೇ ಹಾಪೇತ ತ್ರೀವಿಲ್ ಪಾರ್ಕ್ ಏಕ ಕಲ್ಲ ಸೆಟ್ ಏಕ ಕಹಮದ ಸದ್ಯ ದಿನ ಬಲನ್ ಆಹಾ ಅರ ದೆನ್ ಚಿಟ್ಟಕ್ ನಿಗ ಹೆನ ಹೆನ ವಗೆ ಸದ್ಯ ದಿನ
1: ನಿಗ ಮನ ವಗೆ ಸದ್ಯ
0: ದಿನ ನಿಗ ಆ ಓಕೆ ಒನ್ನ ಅಪಿ ಕಟ್ಟಿಯ ಮಾದರಂಗ ಏಕ ತುಕರ ಗಾನ ಹೈಯರ್ ವಲ ಗಾನ ಅಡು ಎಲ್ಲ ಹೈಯರ್ ಪ್ರಮಾಣ ಗಾನ ಅಡು ತಮ ಅಪಿಟ್ ಹೊಂದ ವೇನ ಹೈಯರ್ ಗಾನ ಹೈಯರ್ ಗಾನ ವೆಡಿ ಐ ಬರ್ನ್ ಮಮ ಪ್ರಿಯ ದರ್ಶನಿ ಹಸ್ಬೆಂಡ್ ಇಂದು ನಿಲ್ವಾಯ್ ದುಲ ನಿಪುಣಿ ನೆತ್ನಿ ಸೆನಾರ ತುಂದಿನ ವೈಕ್ತುಕರಗಿನ ಲಸನ ಸಾಂಗ್ ಕಿಲ್ಲ ಪ್ರಿಯ ಅಪಿಟ ಮೆಸೇಜ್ ಕಾನ ಆದ್ರೆ ಇಕ್ಕುತ್ತರ ಗಾನ ಇಲ್ಲಂಗಟ್ಟು ಮಾಕಲ ಗಲ್ಪತ ಹಂದಿ ಪ್ರಿಯಾಂತ ಸಮರ ವೀರಾಯ ಇನ್ನೋ ಅಪಿ ವಾಹಕಿನ ಸಪಗಸ್ ಕಂದ ಸ್ಕೂಲ್ ಗಿನಗಾನ 1981 ಗಿನಗಾನ ನೇವಿ ಪಾಸ್ಟ್ ಫೋರ್ ಸ್ಟೂಡೆಂಟ್ಸ್ ಲಾ ಕಟ್ಟಿ ವೇಕತು ಕರೆ ಗಾನ ಕೇಳ ಕೇನ ಇತಿ ಆದ್ರೆ ಯಾಲವತ್ ತೆಕತು ಕರೆ ಗಾನ ಫಾ ಈ ಗಾವಟ ಅಪಿಯಾನ ವಾ
1: ಸುಬ ಸಂದಾಯ ವಾಗ ದೇನಟ ಮ್ಯಾಮ್ ಆವತ್ ಸಿಂಧು ಅಗ ಜಗತ್ತು ಕರೆ ಗಾನ ಕೇಳ ಕಿಯಾನೆ ಬಾರು ದಾಲ್ ಪುಲಿಂಗ್ ಎಸ್ ಎಲ್ ಪ್ರಣಾಂದು
0: ಈ ಗಾವಟ ಅಪಿಟ ಕಾಲ್ ಏಕ ಕಾವ ನೇದ ತವ ಏಕ
1: ಓ ಈ ಕಾಲ್ ಏಕ ನಮ್ಮ ಮಂ ಕಿಯಾನದ
0: ಜಯಸಿಂಗ ಫ್ಯಾಮಿಲಿ ಹೆಮೋ ಮಾದ್ರಿ ಮುನುಬುರೋ ಮಿನಿ ಬಿರಿಯೋ ಕ್ಯೂಟ್ ನಾವ್ ಟಿಕೆ ಆಗನೆ ಮಿನಲಿ ಇನ್ನವಾ ಏನು ಬಾಬಾ ಇನ್ನವಾ ತುಮಿರು ಬಾಬಾ ಇನ್ನವಾ ನುಗಿ ಕೆಲ್ಲ ಇನ್ನವಾ ಚಂದುಪ ಪ್ಯಾಟಿಯಾ ಇನ್ನವಾ ಕಾವಿಂದ್ಯಾ ಚಾನಿಂದು ಜಾನಕಿ ಎವೋನ್ ಕಟ್ಟಿಯವ ಆದರೆ ಗಾನು ಮೇಗೊಲ್ಲ ನಮ್ ಮೇವೆಲ್ಲ ರೇಡಿಯೋ ಕಲಾಂಗ ನೆತ್ತು ಆತಿದ್ ಓದೋಸ್ ಎಲ್ಲಾ ಕರೆ ಕರತೇವೆ ಅತ್ತಮ್ಮ ರೇಡಿಯೋ ಗಾವಿನ್ ಹಿಂದೊಣ್ಣ ಒಣ್ಣ ಅತ್ತಮ್ಮ ಅಲವ ಆದ್ರೆ ಇಕ್ಕಿರ ಗತ್ತ
1: ಇಟ್ ಪಾಸ್ ತವೇ ಕಾಕ್ತಿಯೇನೋ
0: ಏಕೋಯ್
1: ಅರೆ ಅಪಿಟ್ ಫಾರಿನರ್ಸ್
0: ಅಪಿಟ್ ಕಥಾಕರ ರಾಬರ್ಟ್ ಡಿಮೇಲ್ ಅಂಡ್ ಲಿಲಿಯಟ್ ರಾಬರ್ಟ್ ಅಂಕಲ್ ಲೀಲಾವತಿ ಅಕ್ಕ ನಂದ ಕಥಾಕರೇ ಅದ್ರಂಗಿಕ್ಕಾನ ಗಂಪಲು ಮೆತ್ತ ಗಂಪಲು ಉಮ್ಮಗಿರಿವೇನೆ ಹಿಂದಿಕ್ ಸಜೀವ ಇನ್ನು ದುಲ್ಲ ದಿನ ದುಲೀಶಾ ಮನೀಷಾ ದಿನವ ಲಸನ ಇಕ್ಕುತ್ತಕರ ಲಸನ ಸಾಂಗ್ ಹೆಗಟ ಇಕ್ಕುತ್ತಕರ ಗಾನೋ
1: ಅಯ್ಯೋ ಪೆಟಲೆ
0: ದಾನೆ ಹಿಂದಿನ ಅಂಗಿ ಪುಸ್ಸಲ್ಲವ ಬಿಎಫ್ ಜನಪದ ಹೆಂಗ್ ದಿವ್ಯಾ ಇನ್ನವಾ පූර්ණිමා සේවන් දිනවා සඳ ලංකාවෙන් ඔන්නයි කට්ටිය එකතු කරගෙන අපි ඒගාව සොන් එකට යන්න හදද්දී නෑ මුකුත් වෙන්නේ අපි යනවා.

0: ಇದ ಹಾಸ್ಪಿಸಿ ಪಾಲಿಸಿದ ಎಸ್ಎಲ್ಐಸಿ ಲೈಫ್ ಜೀವಿತ ರಕ್ಷಣ ಒಪ್ಪು ಇಮಿಯನ್ ಟೈಮಿರುವ ಸೆವೆಂತ್ ಬೋನಸ್ ಪ್ರತಿ ಲಾಭೆ ಅಗಯ ರುಪಯ ಕೋಟಿ ಎಕ್ದಾಸ್ ಹಾರಸೆ ಹೆಟ್ಟ ಇಕ್ಮವಾಯಿ ಶ್ರೀಲಂಕಾ ಇನ್ಶೂರೆನ್ಸ್ ಲೈಫ್ ಬಿಯಕಮಿನ್ ಮಾವಕಮಿನ್
1: ಲಂಕಾ ಪ್ರೀಮಿಯರ್ ಲೀಗ್ 2026 ಸಮಾರಂಭಕ ಮಹೋತ್ಸವ ಜೂಲಿ 17 ಎಸ್ಎಸ್ಸಿ ಕ್ರೀಡಾಂಗಣ ಎದಿ ಪ್ರವೇಶ ಪತ್ರ ಬುಕ್ ಮೈ ಶೋ ವಿತ್ ಇನ್ ವಿನ್ ಕರವಾಗಣ್ಣ ನಿಲ ವಿಕಾಶನ ಸಹಕಾರು ಎಸ್ಎಲ್ಟಿ ಮೊಬಿಟೆಲ್ ಬಿಯೋ ಟಿವಿ
2: 2026 ಫಿಫಾ ಉಣಸುಮ ಜೂನಿ 12 ಸಿಟ ಸಜೀವೀವ ಪ್ಯೂರ್ ಮೊಬೈಲ್ ಅಪ್ಲಿಕೇಶನ್ ನೊಮಿನೇ ಬಲನ್ನ
3: ಎಸ್ಎಲ್ಟಿ ಮೊಬಿಟೆಲ್ ಪ್ಯೂರ್ ಟಿವಿ ನೀಲ ವಿಕಾಶಕ.